ಬೇಡರಂತೆಯೋ ಕೊಡುತ್ತಲು ಹಂತರು ಕೊಡುತ್ತಾನೆ ಪ್ರಾಣ ಪಾಠ ಸದಾ ಹಜೂರ ಬೇ ಪ್ರಗಟೆ

ಬಿರ್ಹೋ ಜಾಗದಲ್ಲಿ ಬಿರ್ಹೋ ಭುಜಂಗ ಮಾಡುವ ಬಿರ್ಹ ಬಿಚ್ಚೋಡಿದ್ದಾಯ್ತಾ.